0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳಿ ಪಾವನಿ ಕಾಶಿನಾಥ್ ಮತ್ತು ಪೂಜಾ ರಾವ್ ಅವರ ದನಿಗಳಲ್ಲಿ ಕೆಳದಿ ವೆಂಕಣ್ಣ ಕವಿಯವರ ರಚನೆ ಆವ ಕಾರ್ಯಕ್ಕೂ ಮೊದಲು ನಿಮ್ಮ ಪೂಜೆ. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಪಾವನಿ ಕಾಶಿನಾಥ್ ಅಂಡ್ ಪೂಜಾ ರಾವ್. ಆವ ಕಾರ್ಯಕ್ಕೂ ಮೊದಲು ನಿಮ್ಮ ಪೂಜೆ, ರಿಟನ್ ಬೈ ಕೆಳದಿ ವೆಂಕಣ್ಣ ಕವಿ.

ನೀ ಎಲ್ಲಿಗೆ ಹೋಗಬೇಡಯ್ಯ ಓ ಆಂಜನೇಯ, ಅಂಜನಪ್ಪ ಸ್ವಾಮಿಯವರ ರಚನೆ ವೃಂದಗಾನದಲ್ಲಿದೆ. ನೀ ಎಲ್ಲಿಗೆ ಹೋಗಬೇಡಯ್ಯ ಓ ಆಂಜನೇಯ, ರಿಟನ್ ಬೈ ಅಂಜನಪ್ಪ ಸ್ವಾಮಿ, ಸಂಗೀತ ಕೋರಸ್.

ದಾರಿಯ ತೋರೋ ಮುಕುಂದ ಪುರಂದರದಾಸರ ರಚನೆ, ಹಾಡಿದ್ದಾರೆ ವಿಶ್ವನಾಥ್ ನಾಕೋಡ್ ಮತ್ತು ವೃಂದದವರು. ದಾರಿಯ ತೋರೋ ಮುಕುಂದ ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ವಿಶ್ವನಾಥ್ ನಾಕೋಡ್ ಅಂಡ್ ಪಾಟೀಲ್.

ಪಾಹಿ ಪಾಹಿ ಪರ್ವತ ರಾಜಕುಮಾರಿ ದಿವ್ಯಾ ಗಿರಿಧರ್ ಅವರು ಹಾಡಿದ್ದಾರೆ. ರಚನೆ ಗುರು ಗೋವಿಂದ ವಿಠಲದಾಸರು. ಪಾಹಿ ಪಾಹಿ ಪರ್ವತ ರಾಜಕುಮಾರಿ ರಿಟನ್ ಬೈ ಗುರು ಗೋವಿಂದ ವಿಠಲದಾಸ, ಸಂಗ್ ಬೈ ದಿವ್ಯಾ ಗಿರಿಧರ್.

ಉಮಾ ಕಾತ್ಯಾಯಿನಿ ಗೌರಿ ದಾಕ್ಷಾಯಿಣಿ. ವಿಜಯ ವಿಠಲದಾಸರ ರಚನೆ, ಹಾಡಿದ್ದಾರೆ ಮೌನೀಶ್ ಕುಮಾರ್ ಚಾವಣಿ ಮತ್ತು ದಿವ್ಯಾ ಕಾರಂತ್. ಮೌನೀಶ್ ಕುಮಾರ್ ಚಾವಣಿ ಅಂಡ್ ದಿವ್ಯಾ ಕಾರಂತ್ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ವಿಜಯ ವಿಠಲದಾಸ ಉಮಾ ಕಾತ್ಯಾಯಿನಿ ಗೌರಿ ದಾಕ್ಷಾಯಿಣಿ.

ಆರ್ ಎನ್ ತ್ಯಾಗರಾಜನ್ ಅವರ ಸ್ವರದಲ್ಲಿ ಈಗ ಕೇಳಿ ಕನಕದಾಸರು ಬರೆದಿರುವ ಆವ ಬಲವಿದ್ದರೇನು ದೈವ ಬಲವಿಲ್ಲದವಗೆ. ಆವ ಬಲವಿದ್ದರೇನು ದೈವ ಬಲವಿಲ್ಲದವಗೆ. ಸಂಗ್ ಬೈ ಆರ್ ಎನ್ ತ್ಯಾಗರಾಜನ್, ರಿಟನ್ ಬೈ ಕನಕದಾಸ.

ವಿಶ್ವನಾಥ್ ನಾಕೋಡ್ ಅವರ ದನಿಯಲ್ಲಿ ಕೇಳಿ ಕನಕದಾಸರು ಬರೆದಿರುವ ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ, ರಿಟನ್ ಬೈ ಕನಕದಾಸ, ಸಂಗ್ ಬೈ ವಿಶ್ವನಾಥ್ ನಾಕೋಡ್.

ಅಪರಾಧಿ ನಾನಲ್ಲ, ಅಪರಾಧವೆನಗಿಲ್ಲ. ರಜನಿ ಪುರಂದರದಾಸರು ಹಾಡಿದ್ದಾರೆ. ಎಂ ಪ್ರಭಾಕರ್ ಎಂ ಪ್ರಭಾಕರ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ. ಅಪರಾಧಿ ನಾನಲ್ಲ, ಅಪರಾಧವೆನಗಿಲ್ಲ.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotion music program. This program is a contribution of Akashvani Bengaluru, anytime, Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ನಾಗಮಣಿ ಶ್ರೀನಾಥ್ ಜಿಎನ್. ಭಾಗವಹಿಸುವ ವಿದ್ಯಾರ್ಥಿನಿ ಉಮಾ ಕುಮಾರ್. ಕೇಳಿ ಕಾರ್ಯಕ್ರಮ ಅಮೃತ ಗುರುಕುಲ ಸಂಗೀತ ಪಾಠ.
1: ನಮಸ್ಕಾರ ಗುರುಗಳೇ.
2: ನಮಸ್ಕಾರ ಅಮ್ಮ. ಇವತ್ತಿನ ದಿವಸ ಹಿಂದೋಳ ರಾಗದ ಹಣ್ಣು ಬಂದಿದೆ ಪುರಂದರದಾಸರ ಪದವನ್ನ ಮುಂದುವರಿಸೋಣ.
1: ಆಯ್ತು ಗುರುಗಳೇ.
2: ಚರಣಗಳನ್ನು ಅಭ್ಯಾಸ ಮಾಡುವುದಕ್ಕೆ ಮುಂಚೆ ಪಲ್ಲವಿಯನ್ನ ನೀವೊಮ್ಮೆ ಹಾಡು. ಯಾವ ತಾಳದಲ್ಲಿದೆ?
1: ದ್ವಿತಾಳ.
2: ದ್ವಿತಾಳ ಅಂದ್ರೆ ಏನು?
1: ಎರಡು ತಾಳಗಳು ಬಳಕೆಯಾಗುವಂಥದ್ದು.
2: ಹರಿದಾಸ ಪದದಲ್ಲಿ ಎರಡು ತಾಳಗಳು ಒಂದೇ ಕೀರ್ತನೆಯಲ್ಲಿ.

ಆದಿತಾಳದಲ್ಲಿ ಹಾಕಿ ಹಾಡದ ತಕ್ಷಣ ಶರಣದ ಮುಕ್ತಾಯ ಆಯ್ತು ಅಂದ ತಕ್ಷಣ ನೀವು ರೂಪಕ ತಾಳದಲ್ಲಿ ಪಲ್ಲವಿ ಬರಬೇಕು. ಒಮ್ಮೆ ಹಾಡ್ತೀಯಾ, ಎರಡೆರಡು ಸರಿ ಹಾಡ್ತೀಯ, ಸ್ವರವನ್ನು ಹಾಡ್ಬಿಡು.

ಹೆಣ್ಣು ಅಂತ ಹೇಳಿದ್ರು ಅಲ್ಲಿ ಕೃಷ್ಣನ್ ಹೇಳಿದ್ರು, ಇಲ್ಲಿ ಶ್ರೀರಾಮ ಅನ್ನುವ ಹಣ್ಣು ಅಂತ ಹೇಳಿದ್ರು. ಮುಂದಿನ ಚರಣದಲ್ಲಿ ಎಲ್ಲ ಅದರ ಮಟ್ಟು ರಾಗ ಮಟ್ಟು ಹಾಗೆ ಇರುತ್ತೆ, ಸಾಹಿತ್ಯ ಮಾತ್ರ ಬೇರೆ ಅಂತ. ಎರಡನೇ

0: ಧನ್ಯವಾದ ಗುರುಗಳೇ.
1: ಧನ್ಯವಾದ. ನೀನು ಬಿಡದೆ ಪ್ರತಿದಿನ ಬರ್ತಾ ಇದೀಯಲ್ಲ ಅಭ್ಯಾಸ ಮಾಡೋಕ್ಕೆ, ತುಂಬಾ ಸಂತೋಷ ಆಗಿದೆ. ಚೆನ್ನಾಗಿ ಅಭ್ಯಾಸ
0: ಆಯ್ತು ಗುರುಗಳು.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ನಾಗಮಣಿ ಶ್ರೀನಾಥ್ ಜಿಎನ್, ಭಾಗವಹಿಸಿದ ವಿದ್ಯಾರ್ಥಿನಿ ಉಮಾ ಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
4: ಲಿಸನ್ ಟು ತಬ್ಲಾ ಸೋಲೋ ಬೈ ಶ್ರೀ ಸೂರಜ್ ಪುರಂದರೆ, ತಾಲ್ ತೀನ್ ತಾಲ್.
5: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸೂರಜ್ ಪುರಂದರೆ ಅವರಿಂದ ತಬಲಾ ವಾದನ, ತಾಲ್ ತೀನ್ ತಾಲ್.

0: You are listening to Tabla Solo by Shri Suraj Purandare. He was accompanied on violin by Shri Shankar Kabadi. Continuing the concert, now listen to vocal recital by Shri Ganpati Bhatt. Rag Ahiravati, Khyal Vilambit Rupak Tal, Bhai Bhor, Drut Teen Tal, Chanchala Nayana.
1: Hindustani Shastriya Sangeeta Karyakramadalli Suraj Purandare Avarinda Tabala Vadana Kelidiri. Violin ಶಂಕರ್ ಕಬಾಡಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಗಣಪತಿ ಭಟ್ ಅವರಿಂದ ಗಾಯನ ರಾಗ್ ಅಹಿರಾವತಿ ಖಯಾಲ್ ವಿಲಂಬಿತ್ ರೂಪಕ್ತಾಲ್ ಬೈಬೋರ್ ಧೃತ್ ತೇಂತಾಲ್ ಚಂಚಲ ನಯನಾ

0: You are listening to vocal recital by Shri Ganapati Bhatt. He was accompanied on tabla by Shri Gopal Krishna Hegde and on harmonium by Shri Vasant Kanakapur. This program was contributed by All India Radio Dharwad.
1: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಣಪತಿ ಭಟ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲಾ ಗೋಪಾಲಕೃಷ್ಣ ಹೆಗಡೆ, ಹಾರ್ಮೋನಿಯಂ ವಸಂತ ಕನಕಾಪುರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿ ದೇಶಿಕಾಚಾರ್ ಅವರಿಂದ ಕೊಳಲು ವಾದನ, ವಯಲಿನ್ ಸಹಕಾರ ಟಿಜಿ ಗೋಪಾಲಕೃಷ್ಣನ್, ಮೃದಂಗ ಎಂ ಗುರುರಾಜ್, ಘಟ ತಿರುಚಿ ಕೆಆರ್ ಕುಮಾರ್. ಮೊದಲಿಗೆ ಜನನಿ ನಿನ್ನುವಿನ ಸುಬರಾಯ ಶಾಸ್ತ್ರೀಯ ರಚನೆ, ರೀತಿಗೌಳರಾಗ ಮಿಶ್ರ ಚಾಪುತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಫ್ಲೂಟ್ ರಿಸೈಟಲ್ ಬೈ ವಿ ದೇಶಿಕಾಚಾರ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಟಿಜಿ ಗೋಪಾಲಕೃಷ್ಣನ್, ಆನ್ ದ ಮೃದಂಗಂ ಎಂ ಗುರುರಾಜ್, ಆನ್ ದ ಘಟಂ ತಿರುಚಿ ಕೆಆರ್ ಕುಮಾರ್. ಟು ಬಿಗಿನ್ ವಿತ್ ಜನನಿ ನಿನ್ನುವಿನ ಸೆಟ್ಟು ರೀತಿಗೌಳರಾಗ ಮಿಶ್ರ ಚಾಪುತಾಳ, ರಿಟರ್ನ್ ಬೈ ಸುಬರಾಯ ಶಾಸ್ತ್ರೀ.

ಸಾಮಿ ನಿನ್ನೆ ಶ್ರೀರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ. ರಚನೆ ಕರೂರು ದಕ್ಷಿಣಾಮೂರ್ತಿ. ನೌ ಅ ಕಾಂಪೊಸಿಷನ್ ಆಫ್ ಕರೂರು ದಕ್ಷಿಣಾಮೂರ್ತಿ ಸೆಟ್ ಟು ಶ್ರೀರಾಗ ಆದಿತಾಳ ಸಾಮಿ ನಿನ್ನೆ.

ವಿ ದೇಶಿಕಾಚಾರ್ ಅವರಿಂದ ಕೊಳಲು ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಟಿಜಿ ಗೋಪಾಲಕೃಷ್ಣನ್, ಮೃದಂಗ ಎಂ ಗುರುರಾಜ್, ಘಟ ತಿರುಚಿ ಕೆಆರ್ ಕುಮಾರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಪೂರ್ವಿ ಕಲ್ಯಾಣಿ ರಾಗ ಆದಿತಾಳದಲ್ಲಿದೆ, ಮೀನಾಕ್ಷಿ ಮೇಮುದಂ ದೇಹಿ. ಡಿಲಿಸನ್ಸ್, ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಬೈ ವಿ ದೇಶಿಕಾಚಾರ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಟಿಜಿ ಗೋಪಾಲಕೃಷ್ಣನ್, ಆನ್ ದ ಮೃದಂಗಂ ಎಂ ಗುರುರಾಜ್, ಆನ್ ದ ಘಟಂ ತಿರುಚಿ ಕೆಆರ್ ಕುಮಾರ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ ಟು ಪೂರ್ವಿ ಕಲ್ಯಾಣಿ ರಾಗ ಆದಿತಾಳ, ಮೀನಾಕ್ಷಿ ಮೇಮುದಂ ದೇಹೇ.

ವಿಶ್ವೇಶ್ವರ ದರ್ಶನಕರ ಸಿಂಧು ಭೈರವಿರಾಗ ರೂಪಕ ತಾಳದಲ್ಲಿದೆ ಸ್ವಾತಿ ತಿರುನಾಳರ ರಚನೆ. ವಿ ದೇಶಿಕಾಚಾರ್ ಕನ್ಕ್ಲೂಡ್ಸ್ ಹಿಸ್ ಫ್ಲೂಟ್ ರಿಸೈಟಲ್ ವಿತ್ ದ ಕಾಂಪೋಸಿಷನ್ ಆಫ್ ಸ್ವಾತಿ ತಿರುನಾಳ್ ಸೆಟ್ ಟು ಸಿಂಧು ಭೈರವಿರಾಗ ರೂಪಕ ತಾಳ ವಿಶ್ವೇಶ್ವರ ದರ್ಶನಕರ.

ಸಂಗೀತ ಪ್ರಿಯರೇ, ಇದುವರೆಗೂ ವಿ ದೇಶಿಕಾಚಾರ್ ಅವರಿಂದ ಕೊಳಲು ವಾದನ ಆಲಿಸಿದರೆ. ವಯಲಿನ್ ಸಹಕಾರ ನೀಡಿದವರು ಟಿಜಿ ಗೋಪಾಲಕೃಷ್ಣನ್, ಮೃದಂಗ ಎಂ ಗುರುರಾಜ್, ಘಟ ತಿರುಚಿ ಕೆಆರ್ ಕುಮಾರ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಫ್ಲೂಟ್ ರಿಸೈಟಲ್ ಬೈ ವಿ ದೇಶಿಕಾಚಾರ್. ಅಕಂಪನಿಸ್ ವರ್ ಆನ್ ದ ವಯಲಿನ್ ಟಿಜಿ ಗೋಪಾಲಕೃಷ್ಣನ್, ಆನ್ ದ ಮೃದಂಗಂ ಎಂ ಗುರುರಾಜ್, ಆನ್ ದ ಘಟಂ ತಿರುಚಿ ಕೆಆರ್ ಕುಮಾರ್. This program is a contribution of Akashvani Bengaluru, anytime, Indian music.

0: 100.1 ಮೆಗಾಹರ್ಟ್ಸ್ ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಂದು ಮಾಧವ್ ಪಾಠಕ್ ಅವರಿಂದ ರುದ್ರವೀಣಾ ವಾದನ ಕೇಳುವಿರಿ. ರಾಗ್ ಶಿವತೋಡಿ, ಆಲಾಪ್ ಜೋಡ್ಜಾಲ, ಗತ್ ಜಪ್ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಲಿಸನ್ ಟು ಹಿಂದೂಸ್ತಾನಿ ರುದ್ರವೀಣಾ ರಿಸೈಟಲ್ ಬೈ ಡಾಕ್ಟರ್ ಬಿಂದು ಮಾಧವ್ ಪಾಠಕ್, ರಾಗ್ ಶಿವತೋಡಿ, ಆಲಾಪ್ ಜೋಡ್ಜಾಲ, ಗತ್ ಇನ್ ಜಪ್ತಾಲ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಂದು ಮಾಧವ್ ಪಾಠಕ್ ಅವರ ರುದ್ರವೀಣಾ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಧಾನಿ ಕೌನ್ಸ್.
1: ಯು ಆರ್ ಲಿಸ್ನಿಂಗ್ ಟು ರುದ್ರವೀಣಾ ರಿಸೈಟಲ್ ಬೈ ಡಾಕ್ಟರ್ ಬಿಂದು ಮಾಧವ್ ಪಾಠಕ್. ಹಿ ಇಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಧಾನಿ ಕೌನ್ಸ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಂದು ಮಾಧವ್ ಪಾಠಕ್ ಅವರಿಂದ ರುದ್ರವೀಣಾ ವಾದನ ಕೇಳಿದಿರಿ. ಪಕ್ಕವಾದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಪ್ರಸ್ತುತಿ.
1: ಯು ಆರ್ ಲಿಸ್ನಿಂಗ್ ಟು ರುದ್ರವೀಣಾ ರಿಸೈಟಲ್ ಬೈ ಡಾಕ್ಟರ್ ಬಿಂದು ಮಾಧವ್ ಪಾಠಕ್. ಹಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಡಾ ನಾಗವಲ್ಲಿ ನಾಗರಾಜ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸೋಣ. ಪಕವಾದ್ಯದಲ್ಲಿ ವೈಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ದಯಾಕರ್, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಖಂಜಿರ ವಿದ್ವಾನ್ ಬಿಎನ್ ಚಂದ್ರಮೌಳಿ. ಕೇಳಿ ರಾಗತಾನ ಪಲ್ಲವಿ, ಭೈರವಿರಾಗ ಖಂಡಜಾತಿ ತ್ರಿಪುಟ ತಾಳ ಖಂಡನಡೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಡಾ ನಾಗವಲ್ಲಿ ನಾಗರಾಜ್. ಕಂಪನೀಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಆರ್ದಯಾಕರ್, ಆನ್ ದ ಮೃದಂಗಂ ವಿದ್ವಾನ್ ಎಂ ಟಿ ರಾಜಕೇಸರಿ, ಆನ್ ದ ಖಂಜಿರ ವಿದ್ವಾನ್ ಬಿಎನ್ ಚಂದ್ರಮೌಳಿ. ಲೆಟ್ ಅಸ್ ಲಿಸನ್ ಟು ರಾಗತಾನ ಪಲ್ಲವಿ, ಸೆಟ್ ಟು ಭೈರವಿರಾಗ ಖಂಡಜಾತಿ ತ್ರಿಪುಟ ತಾಳ ಖಂಡನಡೆ.

ಕರ್ನಾಟಕ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಡಾಕ್ಟರ್ ನಾಗವಲ್ಲಿ ನಾಗರಾಜ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದರೆ. ಪಕವಾದದಲ್ಲಿ ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಖಂಜರ ವಿದ್ವಾನ್ ಬಿಎನ್ ಚಂದ್ರಮೌಳಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಡಾಕ್ಟರ್ ನಾಗವಲ್ಲಿ ನಾಗರಾಜ್. ಅಕಂಪನಿಸ್ ವರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಅರ್ಧಯಾಕರ್, ಆನ್ ದ ಮೃದಂಗಂ ವಿದ್ವಾನ್ ಎಂಟಿ ರಾಜಕೇಸರಿ, ಆನ್ ದ ಖಂಜಿರ ವಿದ್ವಾನ್ ಬಿಎನ್ ಚಂದ್ರಮೌಳಿ. ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.

0: ಕ್ಷೀರಸಾಗರ ವಿಹಾರ ಆನಂದ ಭೈರವಿರಾಗಂ ಖಂಡಚಾಪು ತಾಳಂ ತ್ಯಾಗರಾಜ ಸ್ವಾಮಿ ಕೃತಿ.
1: ಯು ವಿಲ್ ನೌ ಲಿಸನ್ ಟು ಕ್ಷೀರಸಾಗರ ವಿಹಾರ, ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸ್ವಾಮಿ ಇನ್ ರಾಗ್ ಆನಂದ ಭೈರವಿ ಸೆಟ್ ಟು ಖಂಡಚಾಪು ತಾಳ್.